ಭಾವನ ದರ್ಶನ ದೇವು ಭಕ್ತಿ ಭಾವನ ದರ್ಶನ ದೇವು ಮೋರ ಗುಲ್ಲಾಲ ಕೊಬರು ಉದಳು ಅವ ಉದಳು ನೌಶಾಲ ಜೊತೆ

ಗತಿ ಅಲ್ಲಿ ಸಾರ ಮನ ತಿರುಗರ ಘರ ಚಕಾಟಿ ಜನ ಹರಿಣ ಅಂಗ ಚಿಮುಟಿ ಜಾತ ಹಾಪುಷ ಸಾಕರ ಕೋಟಿ ಹೇ ಜಾತ ಹಾಪುಷ ಸಾಕರ ಕೋಟಿ ರಸ ಗಾಡ ಭಾರಿ ಚವತ